ಕಾಣ್ಬಾರೋ ಹರಿಯಾಮೆ ಅರವುವಾರ್ ಕರಳಿನೈಗಳೇ ಕಾಣ್ಬಾರೋ ಹರಿಯಾಣೇ ಯಾವರ್ಕ್ಕೂ ಅಂಬರವಾ ಅಂಬಳತ್ತು ಎಂ